ಇತಿ ಸಪ್ತವಧೂ ಕಲಿಷ್ಟೇ ಶ್ರೀ ಕೃಷ್ಣ ಮಾರಿ ಗಿರಿಜ ತವ ಸುಪ್ರಭಾತ ಸೂರ್ಯೇಂದು ಭೂಮ ಬುಧ ಕೀಷ್ಟತಿ.

ಕರೈ ಸಕ್ತ ಮಹರ್ಷಿಗಳಿಗೆ ತವಜೇ ಶ್ರೀ ಕೃಷ್ಣ ಮಾರಿಗಿರಿಗೆ ತವ ಸುಪ್ರಭಾತ ತ್ರೇತಾಯುಗೇಶಿ ರಘುನಂದನ ಪೂಜಿತ ಯದ್ವಾಪರೇಶ ಯದುನಂದನ ವಂದಿತ ತಾಭ್ಯಾಮನುಗ್ರಹ ಪರೆ ಜಗದಂಬಿಕೇಶ

ಜ್ಞಾನ ಪ್ರದಾನ ಸಮಯೇ ವಿಧಿತಾ ಶಿವಾಣಿ, ಸಂಬತ್ ಪ್ರದಾನ ಸಮಯೇ ಕಲಿತಾ ಶಿ ಪದ್ಮ, ದೌರ್ಗತ್

ಬಹುತೈಶ ದ್ರಾವಿಡೈಶಿ ಮಂತ್ರೈಶಿ ಕುಂಭರೂಪೇಶು ಪೂಜಿತೆ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾಜೀಶು ಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶ ಜೈಹಿ ನವಭದ್ರಜೈಹಿ ಅಗಸ್ತ್ಯ ಮುನಿನಾ ಶೈವಂ ಸರಿತಾಯೈಶು ಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿ ಬುದ್ಧಿ ಪ್ರದಾಯಿನಿ ಕಲಿಕಲ್ಮಷ ನಾಶಿನ್ಯೆ ಕೃಷ್ಣ ಮಾರ್ಯೈಶು ಮಂಗಳಂ ಜಂಭೀರೈಶಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಷಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈಶು ಮಂಗಳಂ ಶ್ರೀನಟೇಶ ಯತೀಂದ್ರೇಣ ಸದಾಚಿತ ಪದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೇಶು ಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳ